0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಓಹೋ, ಛೋರಿಕೊ ಬಿಹೆಕೊ ಕುರಾ ಪನಿ ಛಿನ್ನಿಯೋ. ಅಬ ನಾತಾ ಗೋತಾ ಇಷ್ಟ ಮಿತ್ರಲೈ ಬೋಲಾಉನ ಕಾರ್ಡ್ ಥಾಪ್ನ ಪರ್ಯೋ.
2: ಕಾರ್ಡ್ ಭಂದಾ ಪನಿ ಪಹಿಲೆ ತ ಬಿಹೆ ಭೋಜ ಪಾರ್ಟಿ ಕಾ ಗರ್ನೆ ಭನ್ನೆ ನಿದು ಗರ್ನು ಪರ್ಯೋ ನಿ.
1: ತ್ಯಸ್ಕೊ ಲಾಗಿ ತ ಚಿಂತೈ ಛೈನ. ಬಾಜೆಕೊ ಶೇಕುವಾ ನಾಗಢುಂಗಾಕೊ ವ್ಯವಸ್ಥಾಪನಮಾ ದಿವ್ಯಶ್ರೀ ಬ್ಯಾಂಕ್ವೆಟ್ ಛ ನಿ.
0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.

0: ಕಾಂಪೌಂಡ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ವರಿಷ್ಠ ನ್ಯೂರೋ ಫಿಸಿಷಿಯನ್ ಪೋಖರಾಮಾ
2: ಕಾಠ್ಮಂಡು ಬೀರ್ ಹಾಸ್ಪಿಟಲ್ ಕಾ ನ್ಯೂರೋ ವಿಭಾಗ ಪ್ರಮುಖ ಡಿಎಂ ಪ್ರಾಪ್ತ ವರಿಷ್ಠ ನ್ಯೂರೋ ಫಿಸಿಷಿಯನ್ ಡಾಕ್ಟರ್ ಸುನಿಲ್ ಕೊಯ್ರಾಲಾ ನಿಯಮಿತ ರೂಪ ಪ್ರತ್ಯೇಕ ಮಹಿನಾ ಕೋ ತೆಸ್ರೋ ಶನಿವಾರ ಸುಂದರ ಪೋಖರಾ ಫಾರ್ಮೇಸಿ ಮಹೇಂದ್ರಪುರ್ ಮಾ ಆಉನೆ ಹುನೆ ಭಯಕೋಲೆ ಢಾಡ್ ಕೋ ನಸಾ ಚ್ಯಾಪಿಯೇಕೋ ರಿಂಗಟಾ ಲಾಗ್ನೆ ಬಿರ್ಸನೆ ಮಸ್ತಿಷ್ಕ ಘಾತ್ ಹಾತ್ ಕುಟ್ಟಾ ಕಾಮ್ನೆ ಪೋಲ್ನೆ ಝಮಝಮಾವನೆ ಟಾವ್ಕೊ ದುಖ್ನೆ ಘುಳಾ ದುಖ್ನೆ ಪ್ಯಾರಾಲೈಸಿಸ್ ಛಾರೆ ರೋಗ ಮೈಗ್ರೇನ್ ಪಾರ್ಕಿನ್ಸನ್ಸ್ ಜಸ್ತಾ ರೋಗ ಲಾಗೆಕಾ ಸ್ನಾಯು ತಥಾ ಶರೀರಕೋ ಕುನೈ ಪನಿ ಭಾಗಕೋ ನಸಾ ಸಂಬಂಧಿ ಸಮಸ್ಯೆ ಭಯಕಾ ಬಿರಾಮಿಹರುಲೆ ಸಮಯಮೈ ಸಂಪರ್ಕ ರಾಖಿ ಸ್ವಾಸ್ಥ್ಯ ಪರೀಕ್ಷಣ ಗರಿ ಸ್ವಾಸ್ಥ್ಯ ಲಾಭ ಲಿನುಹುನ ಹಾರ್ದಿಕ ಅನುರೋಧ ಗರ್ದಛೌ.
3: ಬಿರಾಮಿ ಜಾಂಚ ಏಹಿ ಸಾವುನ್ 15 ಗತೆ ಶುಕ್ರವಾರ ಪೂರ್ವಾಹ್ನ 11 ಬಜೆ ದೇಖಿ 16 ಗತೆ ಶನಿವಾರ ಮಧ್ಯಾಹ್ನ 12 ಬಜೆ ಸಮ್ಮ.
2: ಸಂಪರ್ಕ ಸುಂದರ ಪೋಖರಾ ಫಾರ್ಮೇಸಿ ಮಹೇಂದ್ರಪುಲ್ ಪೋಖರಾ. ಫೋನ್ 061-587-266 553-834.
4: घर होस् या अफिस, होटल होस् या रेस्टुरेन्ट, छिटो र भरपर्दो इन्टरनेट सेवा पोखरा इन्टरनेट. पोखराको ब्रान्ड 25 वर्षको विश्वास, गति छ अपार. 1 GBPS सम्मका प्याकेजको बहार. स्ट्रिमिङ, गेमिङ, काम होस् या रमाइलो, जहाँ सुकै जाउँ, कनेक्सनमा कुनै गडबडी छैन, ढिलो. पोखरा इन्टरनेट सधैँ तपाईँको साथमा. हिजो, आज, भोलि हामी छौ तपाईँको बाटोमा. छिटो, भरपर्दो, सुलभ र सहज. पोखरा इन्टरनेट, तपाईँको पहिलो रोजगारी.
5: दैनिक 1 रुपया भन्दा कममै 2,30,000 सम्मको आर्थिक सुरक्षा. हजुर, ई सेवाले ल्याएको छ ई सेवा केयर प्याकेज, जसमा विभिन्न स्वास्थ्य सेवा, फिटनेस क्लिनिकहरूमा 30% सम्मको छुट, साथै रु 2,30,000 सम्मको दुर्घटना र अस्पताल भर्नामा बीमा पनि पाउनुहुनेछ. आजै ई सेवा एप भित्र रहेको ई सेवा केयर प्याकेज खरिद गरी विभिन्न फाइदाहरूको लाभ लिनुहोस्.
6: 93.4.